ಒಳಗೆ ಫಳಭಾರ ಲಾವಣ್ಯೇಸಿ. ಸಾರಿ ಸೃಷ್ಟಿ ಕುಣಾಸ್ತವ ಕುಣಿತರಿ ಕಾಹಿತರಿ ಕರಣ್ಯಾಚ್ಯಾ ಖಟ್ಪಟಿತ್ ದಿಸ್ತೆ. ಪಾನ ಫುಲ ಪಕ್ಷಾಂಚೆ ಉತ್ಸುಕ ಸ್ವಚ್ಛಂದ ಗಾಣಿ ಗಾಣಾರೆ ಆವಾಜ ಆಪಲ ಕಣಭರ ಜೀವನ ಯಾ ವಿಶ್ವಾಚ್ಯಾ ಭವ್ಯತೆತ್ ಏಕರೂಪ ಕರಣ್ಯಾಚಾ ಖಟಾಟೋಪ ಸುರು ಅಸ್ತೋ ನುಸ್ತಾ. ಚೈತ್ರಾತ್ ಮಾಘಾತ್ ಮೋಕಳಿ ಅಸಲೇಲಿ ಘರಟಿ ಹಾ ಹಾ ಮಂಟಾ ಹೆ ನಿಸರ್ಗ ರಹಿವಾಸಿ ವ್ಯಾಪೂನ್ ಟಾಕ್ತಾತ್. ಕವಿ ಕಾಳಿದಾಸಾನಿ ಯಾ ವಸಂತಾಚ ಜೆ ವರ್ಣನ್ ಕೇಲಯ ತ್ಯಾಚ ಏಕ ಮುಕ್ತ ಭಾಷಾಂತರ ಏ ಕಾ. ತರುವರ ನಟಲೆ ಫುಲಾನಿ ಕಮಲ ಪುಷ್ಪೆ ಶೋಭತಿ ಜಲಿ ಪ್ರಣಯೋತ್ಸುಕ ತರುಣಿ ಸಲಿಲ ಸುಗಂಧೀವನಿ ಸುಖದ ಸಾಂಜ ಅನ ದಿವಸ ರಮಣೀಯ ಋತು ವಸಂತಿ ಗಮತೆ ಸರ್ವ ಸರ್ವ ಪ್ರಿಯ ಋತು ವಸಂತಿ ಗಮತೆ ಸರ್ವ ಸರ್ವ ಪ್ರಿಯ.